ಸರಿ ಸರಿ ಸರಿ ಗಮ ಪ ಸರಿ ಸರಿ ನೀರಿ ಸದ ನೀರಿ ದದ ಪಪ ಮಗ ಸರಿ ಸರಿ ಸರ ಮಗ ಸದ ಮಗ ಸದ ಪದ ಸದ ಸಗ ಸಗ ಪ ಗ ಪದ ಪದ ಸ